0: ಆಟ
1: ಮೇ ಆಜ ನೀ ಹೈ ಆಟ ಖೂಬ ಚಲೇಗಾ ಬಾಟಾ ಕಹ ಗೇ ಬೇಟಾ ಜಾನಿ ವಾಕರ್ ಅರೆ ವಾಹ ಜಾನಿ ವಾಕರ್ ವಾಹ ವಾಹ